ನಾವ ಸಮುದ್ರ ಸುಖದ ನಾವ ಶೇಖರಾಮನ ಭವ ಸಮುದ್ರ ಸುಖದ ನಾವ ಶೇಖರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ

ಸುಬುದ್ಧಿಯನ್ನು ಕಂಡ ಚಕ್ಕರೆ ದೆಚ್ಚಿ ಬುದ್ಧ ಮನು ಪಾಲನೆಯೇ ವೇಸಿ. ಅಬದ್ಧ ಮನಿಯಟಿ ಮಣಿ ನಮು ತೀಸಿ ಆದಿ ಮುನು ದಿನಿ ಪಾಕಮು ಬಟ್ಟಿರಿ.